wo di ashano encha woni pa bia wo benye nsanyo wo be wo pa no wo be wo bi wate wo be wo bi ye afi wo benye djuma me sha won kom se wo benye djuma.